கதாங்கிரேல நிசரல் கன்செப்ட் ಹಾ ದಿನಗೆನ ದಿನ ದಗೆತಕ ದಿನ ಗಿಡನಗ ದಿನಗೆನ ದಿನ ದಗೆತಕ ದಿನಗೆನ ದಿನಗೆನ ದಿನ ದಗೆತಕ ದಿನಗೆನ ದಗೆತಕ ದಿನ ದಗೆತಕ ತುನಕಿನ ತ ತಿನಗೆನ ತಿನ ತಗೆತಕ ತಿನ ಗಿಡನಗ ತಿನಕೆನ ತಿನ ತಗೆತಕ ದಿನಗೆನ ದಿನಗೆನ ದಿನ ದಗೆತಕ ದಿನಗೆನ ದಗೆತಕ